0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳಿ ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು. ಹಾಡಿದ್ದಾರೆ ವಿದ್ಯಾಭೂಷಣ, ರಚನೆ ಪುರಂದರದಾಸರು. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಡಾ ವಿದ್ಯಾಭೂಷಣ.

ಭಕ್ತಜನ ಪಾಲಕ ಭಕ್ತಿ ಸುಖದಾಯಕ ವಿಜಯದಾಸರ ರಚನೆ ಹಾಡಿದ್ದಾರೆ ಆರ್ ಎನ್ ತ್ಯಾಗರಾಜನ್. ಭಕ್ತಜನ ಪಾಲಕ ಭಕ್ತಿ ಸುಖದಾಯಕ ರಿಟನ್ ಬೈ ವಿಜಯದಾಸ ಸಂಗ್ ಬೈ ಆರ್ ಎನ್ ತ್ಯಾಗರಾಜನ್.

ಪುರಂದರದಾಸರ ಮತ್ತೊಂದು ರಚನೆ. ದನಿಯಾಗಿದ್ದಾರೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ, ಪಾಲಿಸೆಮ್ಮ ಮುದ್ದು ಶಾರದೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಾಂಗ್ ಬೈ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ, ಪಾಲಿಸೆಮ್ಮ ಮುದ್ದು ಶಾರದೆ.

ಏಕೆ ಮೋಕನಾದ್ಯೋ ಗುರುವೇ ಜಗನ್ನಾಥದಾಸರ ರಚನೆ ಹಾಡಿದ್ದಾರೆ ಉಮಾಭಿಮೋನಿ. ಉಮಾಭಿಮೋನಿ ಪ್ರೆಸೆಂಟಿಂಗ್ ಕಂಪೋಸಿಷನ್ ಆಫ್ ಜಗನ್ನಾಥದಾಸ. ಏಕೆ ಮೋಕನಾದ್ಯೋ ಗುರುವೇ.

ಬಸವಣ್ಣನ ವಚನ ಗಾಯನ ಎಸ್ ಶಂಕರ್. ಕಲ್ಲನಾಗರ ಕಂಡರೆ ಹಾಲನೆರೆಯೆಂಬರು, ಕಲ್ಲನಾಗರ ಕಂಡರೆ ಹಾಲೆರೆನೆಂಬರು. ರಿಟನ್ ಬೈ ಬಸವಣ್ಣ, ಸಾಂಗ್ ಬೈ ಎಸ್ ಶಂಕರ್.

ನಾಗನಂದಿನಿ ವಿಶ್ವನಾಥ್ ಅವರ ಸ್ವರದಲ್ಲಿ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ, ರಚನೆ ಸರ್ಪಭೂಷಣ ಶಿವಯೋಗಿ. ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ, ರಿಟನ್ ಬೈ ಸರ್ಪಭೂಷಣ ಶಿವಯೋಗಿ, ಸಂಗ್ ಬೈ ನಾಗನಂದಿನಿ ವಿಶ್ವನಾಥ್.

ಪುರಂದರದಾಸರು ಬರೆದಿರುವ ಇದು ಏನಾಂಗ ಮೋಹನಾಂಗ ಹಾಡಿದ್ದಾರೆ ಲಕ್ಷ್ಮೀ ವರುಣ್. ಲಕ್ಷ್ಮೀ ವರುಣ್ ರೆಂಡರಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಇದು ಏನಾಂಗ ಮೋಹನಾಂಗ.

ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of Akashvani Bengaluru, Anytime, Indian Music.

ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಕೇಳಿ

0: ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ನೀಲಾರಾಮ್ ಗೋಪಾಲ್, ಭಾಗವಹಿಸುತ್ತಿದ್ದಾರೆ ರಮಾರಾಮಯ್ಯ. ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠವನ್ನ.
1: ನಮಸ್ತೆ ಮೇಡಮ್.
2: ಆಶೀರ್ವಾದಗಳು. ಇವತ್ತು ನಿನ್ನೆ ಪಲ್ಲವಿ ಚೆನ್ನಾಗಿ ಪಾಠ ಮಾಡ್ಕೊಂಡು ಬಂದಿದೀಯ, ಅದನ್ನು ಹಾಡಿಬಿಟ್ಟು ಮುಂದೆ ಅನುಪಲ್ಲವಿಗೆ ಹೋಗೋಣ.

0: ಮುಂದೆ ಅನುಪಲ್ಲವೀನ ಶುದ್ಧ ಸಾಹಿತ್ಯ ಬರ್ಕೊಳ್ತೀಯಾ? ಬಿಂಬಾಧರಿ
1: ಬಿಂಬಾಧರಿ
0: ಚಿತ್ ಪ್ರತಿ ಬಿಂಬಾಧರಿ
1: ಚಿತ್ ಪ್ರತಿಬಿಂಬಾಧರಿ
0: ಬಿಂದುನಾದವ
1: ಬಿಂದುನಾದವ
0: ಶಂಕರಿ
1: ಶಂಕರಿ
0: ಶಂಕರಿ
1: ಶಂಕರಿ
0: ಆಮೇಲೆ ಅಂಬುಜಾರಮಣ
1: ಅಂಬುಜಾರಮಣ
0: ಸೋದರಿ
1: ಸೋದರಿ
0: ಆದರಿ
1: ಆದರಿ
0: ಅಂಬರಿ ಕಾದಂಬರಿ
1: ಅಂಬರಿ ಕಾದಂಬರಿ
0: ನೀಲಾಂಬರಿ
1: ನೀಲಾಂಬರಿ
0: ಅಂಬುಜಾರಮಣ ಸೋದರಿ
1: ಅಂಬುಜಾರಮಣ ಸೋದರಿ
0: ಆದರಿ
1: ಆದರಿ
0: ಅಂಬರಿ
1: ಅಂಬರಿ
0: ಕಾದಂಬರಿ
1: ಕಾದಂಬರಿ
0: ನೀಲಾಂಬರಿ
1: ನೀಲಾಂಬರಿ
0: ಈ ಅನುಪಲ್ಲವಿ ಮುಕ್ಕಾಲೆಡುಪಿನಲ್ಲಿ ಶುರುವಾಗತ್ತೆ.

0: ಇದನ್ನು ಚೆನ್ನಾಗಿ ಪಾಠ ಮಾಡಿಕೊಂಡು ಪಲ್ಲವಿ ಮತ್ತು ಅನುಪಲ್ಲವಿ ಎರಡೂ ನಿಧಾನವಾಗಿ ಯೋಚಿಸಿ ಪಾಠ ಮಾಡಿಕೊಂಡು ನಾಳೆ ನಾವು ಸಿಗೋಣ.
1: ನಮಸ್ತೆ,
0: ಆಶೀರ್ವಾದಗಳು.
2: ಪ್ರಿಯ ಕೇಳುಗರೆ, ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನೀಲಾರಾಮ್ ಗೋಪಾಲ್, ಭಾಗವಹಿಸಿದ್ದವರು ರಮಾರಾಮಯ್ಯ. ಇದು ಅಮೃತ ಗುರುಕುಲ ಸಂಗೀತ ವಾಹಿನಿಯ ಕೊಡುಗೆ.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯತೀರ್ಥ ಮೇವುಂಡಿ ಅವರ ಗಾಯನ ಕೇಳುವಿರಿ. ರಾಗ್ ರಾಮ್ ಕಲಿ, ಖಯಾಲ್ ವಿಲಂಬಿತ್ ಮಧ್ಯತಾಲ್ ಮೇಂಗಾ ದಿಲ್ ಲಾಗಾ, ಧೃತ್ತೇಂತ ರಬ್ ಗರೀಬ್ ನವಾಜ್.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಜಯತೀರ್ಥ ಮೇವುಂಡಿ, ರಾಗ್ ರಾಮ್ ಕಲಿ, ಖ್ಯಾಲ್ ವಿಲಂಬಿತ್ ಮತ್ತಾಲ್ ಮೇಂಗಾ ದಿಲ್ ಲಗಾ, ಧೃತ್ತೀನ್ ತಾಲ್ ರಬ್ ಗರೀಬ ನವಾಜ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯತೀರ್ಥ ಮೇವುಂಡಿ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಾಕ್ಟರ್ ಸುಧಾಂಶು ಕುಲಕರ್ಣಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಗೋರಖ್ ಕಲ್ಯಾಣ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಲರ್ ಜೇ ಜಿಯಾ, ಧೃತ್ ಅಡಾತಾಲ್ ಜಾನೆ ನಹಿ ದುಂಗಿ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಜಯತೀರ್ಥ ಮೇವುಂಡಿ. ಹಿ ಇಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಡಾಕ್ಟರ್ ಸುಧಾಂಶು ಕುಲಕರ್ಣಿ. ಕಂಟಿನ್ಯೂ ದ ಕಾನ್ಸರ್ಟ್. ನೌ ಲಿಸನ್ ಟು ರಾಗ್ ಗೋರಖ್ ಕಲ್ಯಾಣ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಲರ ಜೇ ಜಿಯಾ, ಧೃತ್ ಆಡಾ ಚೌತಾಳ್ ಜಾನೆ ನಹಿ ದುಂಗಿ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯತೀರ್ಥ ಮೇವುಂಡಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಾ ಸುಧಾಂಶು ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಜಯತೀರ್ಥ ಮೇವುಂಡಿ. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಡಾ ಸುಧಾಂಶು ಕುಲಕರ್ಣಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

0: 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಯು ಶ್ರೀನಿವಾಸ್ ಅವರಿಂದ ಮ್ಯಾಂಡೋಲಿನ್ ವಾದನ, ವಯಲಿನ್ ಸಹಕಾರದಲ್ಲಿ ಎ ಕನ್ಯಾಕುಮಾರಿ, ಮೃದಂಗ ಶ್ರೀಮುಷ್ಣಂ ವಿ ರಾಜಾರಾವ್, ಕಜಿರ ಎಚ್ ಬಿ ರಾಮಾಚಾರ್. ಮೊದಲಿಗೆ ಕನ್ನಡ ರಾಗದ ವರ್ಣ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಮ್ಯಾಂಡೋಲಿನ್ ರೆಸೈಟಲ್ ಬೈ ಯು ಶ್ರೀನಿವಾಸ್, ಇಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎ ಕನ್ಯಾಕುಮಾರಿ, ಆನ್ ದ ಮೃದಂಗಂ ಶ್ರೀಮುಷ್ಣಂ ವಿ ರಾಜಾರಾವ್, ಆನ್ ದ ಖಂಜಿರ ಎಚ್ ಬಿ ರಾಮಾಚಾರ್. ಟು ಬಿಗಿನ್ ವಿತ್, ವರ್ಣ ಸೆಟ್ ಟು ಕನ್ನಡ ರಾಗ ಆದಿತಾಳ.

ಈಗ ಮುತುಸ್ವಾಮಿ ದೀಕ್ಷಿತರ ರಚನೆ ಗೌಳರಾಗ ಅಮಿಷ ಚಾಪುತಾಳದಲ್ಲಿದೆ ಶ್ರೀ ಮಹಾಗಣಪತಿ. ಶ್ರೀ ಮಹಾಗಣಪತಿ ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ಟು ಗೌಳರಾಗ ಮಿಶ್ರ ಚಾಪುತಾಳ.

ಹರಣ ಮೇಲರಾ ಹರೇ ಶುದ್ಧ ಸಾವಿರಿರಾಗ ರೂಪಕ ತಾಳದಲ್ಲಿ ತ್ಯಾಗರಾರ ರಚನೆ. ಕಾಲ ಹರಣ ಮೇಲರಾ ಹರೇ ಸೆಟ್ ಶುದ್ಧ ಸಾವಿರಿರಾಗ ರೂಪಕ ತಾಳ ರಿಟನ್ ಬೈ ತ್ಯಾಗರಾಜ.

ಶ್ರೀನಿವಾಸ್ ಅವರಿಂದ ಮ್ಯಾಂಡೋಲಿನ್ ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎ ಕನ್ಯಾಕುಮಾರಿ, ಮೃದಂಗ ಶ್ರೀಮುಷ್ಣಂ ವೀರಾಜಾರಾವ್, ಖಂಜರ ಎಪಿ ರಾಮಾಚಾರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಮತ್ತೊಂದು ರಚನೆ ಪಂತುವರಾಳಿರಾಗ ಆದಿತಾಳದಲ್ಲಿದೆ ರಘುವರ. Dear listeners, you are listening to Mandolin Recital by U. Srinivas. He is accompanied on the violin by A. Kanyakumari on the Mridangam, Shreemushnam V. Rajarao on the Kanjira H.P. Ramachar. Continuing the program, now Raghuvara, written by Nagaraja, set to Pantuvaraliraga Adithala.

ಸಂಗೀತ ಪ್ರೇರಿ ಇಂದಿನ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡಿನ್ ವಾದನ ಆಲಿಸಿದರೆ. ವಯಲಿನ್ ಸಹಕಾರ ನೀಡಿದವರು ಎ ಕನ್ಯಾಕುಮಾರಿ, ಮೃದಂಗ ಶ್ರೀಮುಷ್ಣಂ ವಿ ರಾಜಾರಾವ್, ಖಂಜಿರ ಎಚ್ ಬಿ ರಾಮಾಚಾರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ ಎಂಟ್ರೆಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಮ್ಯಾಂಡೋಲಿನ್ ರಿಸೈಟಲ್ ಬೈ ಯು ಶ್ರೀನಿವಾಸ್. ಹಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎ ಕನ್ಯಾಕುಮಾರಿ, ಆನ್ ದ ಮೃದಂಗಂ ಶ್ರೀಮುಷ್ಣಂ ವಿ ರಾಜಾರಾವ್, ಆನ್ ದ ಖಂಜಿರ ಎಚ್ ಬಿ ರಾಮಾಚಾರ್. ದಿ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: 1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೋಷನ್ ಜಮಾಲ್ ಭಾರಿಯಾ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಲಲತ್ ಅಲಾಬ್ ಜೋಡ್ ಜಾಲ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಶ್ರೀ ರೋಷನ್ ಜಮಾಲ್ ಭಾರತೀಯ. ರಾಗ್ ಲಲತ್ ಅಲಾಬ್ ಜೋಡ್ ಜಾಲ ಗತ್ ಇನ್ ತೀನ್ ತಾಲ್.

0: ಇದಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೋಷನ್ ಜಮಾಲ್ ಭಾರತೀಯ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲ ಜಯಂತ್ ನಾಯಕ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಪಂಡಿತ್ ಸತೀಶ್ ವ್ಯಾಸ್ ಅವರಿಂದ ಸಂತೂರ್ ವಾದನ ಕೇಳುವಿರಿ. ರಾಗ್ ಚಂದ್ರಕೌನ್ಸ್, ಮಧ್ಯಲಯ ಜಪ್ತಾಲ್ ಹಾಗೂ ಧೃತ್ಯತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ರೋಷನ್ ಜಮಾಲ್ ಭಾರತೀಯ. ಹಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಶ್ರೀ ಜಯಂತ್ ನಾಯಕ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್, ನೌ ಲಿಸನ್ ಟು ಸಂತೂರ್ ರಿಸೈಟಲ್ ಬೈ ಪಂಡಿತ್ ಸತೀಶ್ ವ್ಯಾಸ್, ರಾಗ್ ಚಂದ್ರಕೌನ್ಸ್, ಮಧ್ಯಲಯ ಜಪ್ತಾಲ್ ಅಂಡ್ ಧೃತ್ಯತಾಲ್.

0: ಇದುವರೆಗೆ ಪಂಡಿತ್ ಸತೀಶ್ ವ್ಯಾಸ್ ಅವರಿಂದ ಸಂತೂರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಅನೀಶ್ ಪ್ರಧಾನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಂತೂರ್ ರಿಸೈಟಲ್ ಬೈ ಪಂಡಿತ್ ಸತೀಶ್ ವ್ಯಾಸ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಅನೀಶ್ ಪ್ರಧಾನ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.
2: ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡಾ ಶೇಷಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಲಿಸೋಣ. ವಯಲಿನ್ ಸಹಕಾರ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಸಹಕಾರದಲ್ಲಿ ಎಂಆರ್ ಸಾಯಿನಾಥ್. ಸುಬ್ರಹ್ಮಣ್ಯನ ಶುದ್ಧ ಧನ್ಯಾಸಿರಾಗ ಆದಿತಾಳದಲ್ಲಿದೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ವೋಕಲ್ ರೆಂಡಿಷನ್ ಬೈ ಡಾ ಶೇಷಪ್ರಸಾದ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎಂಎಸ್ ಗೋವಿಂದಸ್ವಾಮಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ಸುಬ್ರಹ್ಮಣ್ಯೇನ ರಿಚನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಶುದ್ಧ ಧನ್ಯಾಸಿರಾಗ ಆದಿತಾಳ.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಶೇಷಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಸಹಕಾರದಲ್ಲಿ ಎಂಆರ್ ಸಾಯಿನಾಥ್. ಇನ್ನೀಗ ಕೇಳಿ ತ್ಯಾಗರಾಜರ ರಚನೆ ಎಟುಲ ಬ್ರೋತ್ ಓ ತೆಲಿಯಾ, ಚಕ್ರವಾಕರಾಗ ಮಿಶ್ರ ಛಾಪು ತಾಳದಲ್ಲಿದೆ. ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಡಾ ಶೇಷಪ್ರಸಾದ್. ಅಕಂಪನೀಸ್ ಆರ್ ಆನ್ ದ ವಯಲಿನ್ ಎಂಎಸ್ ಗೋವಿಂದಸ್ವಾಮಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ನೌ ಎಟುಲ ಬ್ರೋತ್ ಓ ತೆಲಿಯಾ, ಸೆಟ್ಟು ಚಕ್ರವಾಕರಾಗ ಮಿಶ್ರ ಚಾಪುತಾಳ, ರಿಟನ್ ಬೈ ತ್ಯಾಗರಾಜ.

ಇದುವರೆಗೂ ಡಾಕ್ಟರ್ ಶೇಷಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ, ವೈಲಿನ್ ಸಹಕಾರ ನೀಡಿದವರು ಎಂಎಸ್ ಗೋವಿಂದ ಸ್ವಾಮಿ, ಮೃದಂಗ ಸಹಕಾರ ನೀಡಿದವರು ಎಂಆರ್ ಸಾಯಿನಾಥ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard vocal rendition by Dr. Sheshaprasad. Accompanists were on the violin, M.S. Govindaswamy, on the mridangam, M.R. Sainath. This program is a contribution of

ಇದಪ್ಪ ಮಗರಿ ಗಮ ಪ ಗಮ ದಪ ಮಗರಿ ಗ ದೇ ಪ ಮ ಪ ಗಮ ದೇ ಗಮ ಗರಿ ದೇ ದಾ ನಿ ದಾ ರೇ ಗಮ ದಪ ಮ ಪ ದಾ ನಿ ದಾ ನಿ ದಾ ನಿ ದಾ ನಿ ದಪ ನಿ ದಪ ಮ ದಪ ಮಗ